ದರ್ಶನಂ ಜ್ಞಾನಮೇವ ಚ ಅಧಿಷ್ಠಾಯ ಮನಶ್ಚಾಯ ವಿಷಯ ಅನುಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯ

ದಿಂದ ಕಾಯ್ತೈತ ಧರೆಗಿರುದ ತೆಗೆದ ಕಾಯ್ತೈತ ಧರೆಗಿರುದ ತೆಗೆದ ಕಾಯ್ತೈತ ಧರೆಗಿರುದ ತೆಗೆದ ಧರೆಗಿರುದ ಕದಗಿಗೆ ನಗದ ಕದಗಿಂತ ಧಾರದಿಂದ ಕಾಯ್ತೈತ ಧರೆಗಿರುದ ತೆಗೆದ ಕಾಯ್ತೈತ ಧರೆಗಿರುದ ತೆಗೆದ ಕಾಯ್ತೈತ ಧರೆಗಿರುದ ತೆಗೆದ.

ಗೇಗದಲ್ಲಿ ಗೇಗದನ್ ಎಂತರಾನಧ ಕ ಧರೆ ಕೃತಿ ತೆಗೆದ ಕ ಧರೆ ಕೃತಿ ತೆಗೆದ ಗೇಗದಲ್ಲಿ ಗೇಗದನ್ ಎಂತರಾನಧ ನ ಕ ಧರೆ ಕೃತಿ ತೆಗೆದ ಕ ಧರೆ